ಕೇಳಲಾಗ ನಮಗೆ ನಾನು ರೋಮಕ್ಕೆ ತರಬೇಕು ಮಗಿನೇ ಪಡೆಯಲ್ಲ. ಏ ಶ್ರೀನಾಮದಿಂದ ಅಲ್ಲ ಆಮೇಲೆ ಆಮೇಲೆ.

ಎಲ್ಲ ಘನ ಮಹಿಮೆ ನಾನು ರೋಮಕ್ಕೆ ತರಬೇಕು, ಮಹಿಮೆ ಪಡೆದ ಯೇಸು ನಾಮದಲ್ಲಿ ಅಲ್ಲ. ಆಮೆನ್, ಆಮೆನ್, ಆಮೆನ್.